ni munti na nade bia odi nyame ani die koma no sira urade nti me no mi eno ye ni mba bia ye fi ye ni mi enchi se ni ewo ete ye ni ni ewo ho ye ni nyoma bia edi ye nya ya dua wa abusuani.